0: ಹಿಂಗ್ ಹೋಗಿ ದುಃಖ ಹಾಕ್ಸ್ಲಿಟ್ಟಿದ್ಲು ತಾಯಮನ್ನ ಉಬಾನಿಗೋ ಇನ್ನು ಅಕ್ಟು ಹಲ ಸಿಮಯ ತಾಯಮನ್ನ ಚುಮಿ ತಕೊಂಡೆ ಹೋಗ್ತ ತಕ್ ಪಾಣಿ ನೂನ ನೂನಮಿ ನನಿ ಚುಯಿನ್ನ ಪಿಸುಕ್ಲು ತಲೂರ್ನೆ ತಿಮುಕ್ ಸುಕ್ಲು ತಲೂರ್ನೆ ಉಣಗೋ ಉಬಾನಿ ಇನ್ನು ಅಕ್ಟು ಹಲ ಸಿಮಯ ತಾಯಮನ್ನ ಚುನಿ ಇನ್ನು ಅಗ್ನಿ ತಕ್ಕು ಹೋಗ್ತ ಇನ್ನು ಕ್ಷೂಣ ಕತ್ತಂಗಿ ತಬುಡ್ಲಿ ತಮಕ್ಕೋನ್
1: ಅಸ್ಸು ಕಣ್ಣು ತುಯಿನ್ನಾರು ತುಸಾವು ಮನ್ನರು ಅಕತ್ತು ಇನ್ನಿಂಗನ್ನು ತುಸಂಗ್ ನಕ್ತುಮಿ ಒನಿಕ್ಕಾತ್ಯಾಗವಿ ತೈ ಮತ್ತ ಕಲ್ಲು ನಾನು ನಂಗನು ತಿಳಿಯಾವು ಕತ್ತಕ್ಸಿಮಗವಿ ಇನ್ನುಕ್ ಸುಗರ ಕುಯಲುತಿ ಕಿಸುಮಿ ಪಿಜ್ಜು ತಕರಾಕ್ಸಿಮ ವತಾನ ಅಮ್ಮ ಕಣ್ಣು ಇಮ್ಮ ತೈ ಮನ್ನ ಇಲ್ಲೋಕ್ತಿ ತೌಂದಕ್ಪೆ
0: ಅಟೋಕ್ಸಿಮಯಮ್ನಿಗ್ಲು ತಕ್ಪಾನೆ ಆಯುವಿಲಿಗ್ಮಿ ನ್ಯೂನಭೂಮಿಲು ತಕ್ಪಾನೆ ಮಾನಿಲೋನ್ನಿ ನ್ಯೂನವಿಯು ನ್ಯೂನವಿಗ್ಮಿ ತಮಾನೆ ತಕ್ಕುಸಿಮಯಮ್ನಿಗ್ಲು ತೈಪ್ ಸುಮನೆ 19 ಇಲ್ಲ 2000 1999 ತೈಕನೆ ಇಕ್ಕುವ ತಾವನೆ ಕಿಟಿಕ್ಜೋ ಅಕ್ಟುವಾಲೂಲ ಉಕ್ಸಿಮಂಗ್ ಮತ ಪಿಂಗ್ವಾಕ್ಜೋ ಅಕ್ಟುವಾಲೂಲ ಉಕ್ಸಿಮಂಗ್ ಮತ ವ್ಯಾಂಕೂವರ್ ಒಲಿಂಪಿಕ್ ಪುನರಕ್ತಾವ್ಯ ಸಕ್ಕಿಲ್ಲ ಉಕ್ಸಿಮಂಗ್ ಮತ ಕಬ್ಲು ನಾಟೈಕ್ಕುವ ನಲು ನಾಯ್ಕುತ್ತಿಜು ಇನುಂಗ್ವಾಕ್ಸುಣೆ ತಲಿಂಗ್ವಾಕ್ಸುಣೆ ಅಮ್ಮಲು ನೀಂಗ್ವಾಕ್ಸುಣೆ ತಾಮ್ನಗೂ ಇನುವಿಗು ಸನಂಗ್ ಮಧ್ಯು ಪೆಕ್ಕು ಸಿಗಿಂಗ್ ಮಧ್ಯು ತಾಮ್ನ ತೈಮನ್ನ ಇಲ್ಲಿ ಅಮ್ಮಲುಗು ಇಲನ್ನ ರೀಂಗ್ಮು ತಾಮ್ನ ಸನಯಮನ್ನಕ್ಸುಣೆ ಚಿತ್ರ ಕಕ್ತಾವ್ಲುನಿ ತಾಯಮನ್ನ ಚಿತಾವ್ನಕ್ಸುಣೆ ಸ್ಪ್ಯಾನಿಷ್ ಮುನೆ ಕಕ್ತಾವ್ಯಮು ತಾಯಮ ತಕ್ಕು ಅಪ್ತಿಕ್ಕು ತಾಮ್ನ ಜಾಕ್ ಅನಗೋಕ್ಲು ಜಾಕ್ ಅನಗೋಕ್ ಕಮಿಷನ್ ಅವರಿದ್ದಲ ಉಕ್ಸಿಮಂಗ್ ಮತೈಪ್ ಸುಮನೆ ತಾಯಮ ಪೇವಿಂಗ್ ತಾಳು ಎಂಬಿಕ್ಕು ಉವಂಗ ತುಕ್ಲಿಗಿಯಾವ್ಲ ಉಕ್ಸಿಮಗ ಮತ್ತು ಸಿಲ್ಲಿಗೆ ಕಲ್ಚರ್ ಲ್ಯಾಂಗ್ವೇಜ್ ಎಲ್ಲರ್ಸ್ ಅಂಡ್ ಯೂತ್ ಮುನೆ ಕಕ್ತಾವ್ಲ ಉಕ್ತುಮು 1999 ತಾವನೆ ಪೇವಿಂಗ್ ತಾಳು ಇಲ್ಲ ಉಕ್ಸಿಮಗ ಪ್ತಿಕ್ಕು ಅಮ್ಮ ಏನುವಿನ್ ಒಹಲ್ಲ ಕತಿಗೆ ಕತ್ತು ವಿತಮಕ್ಕು ಅದು ಇನ್ನಾವ್ಲಿಕ್ತು ಪೇವು ಯಾವ್ಲ ನಿಮ್ಮಿಂಗ್ ಮತಾಯ್ನ ಏನುವ ಉಖಾವಿನ ಸುಕ್ಕರು ಅಕ್ಸುವಿಲ್ಲ ಅಯ್ಯಗ್ ನಕ್ತು ಅಲು ಮೃತಿಯುಲ ಮನ್ ಇಸುಮಲಕ್ಷುಣು ಇನ್ನೂ ಕುಸಿಲ್ಲ ತಾಂಗನಿ ಸಕ್ಕಿ ಮಗಿಲ ಹುಳು ಇನ್ನು ಸುಲ್ಲ ತಾಂಗ್ನಿ ಸಕ್ಕಿ ಮಗಿಲ ಹುಳು ತಾಯಮನ್ನ ಪಿಲರೆ ಬಲ್ಲಿಯಲ್ಲಿ ಲಕ್ಷಿ ಮಂಗ್ಮಿಗ ಮಠ ಮತ್ತು ಮಮಿಕ್ಷಾನು ಇನ್ನು ಸುಲ್ಲ ತಾಂಗ್ಮಿ ಇನ್ನು ಸುಗಲ್ಲ ತಾಂಗ್ಮಿ ಇನ್ನು ಕುಸಿ ಮಗ ತಮನ್ನ ಅತಗಳು ಇನ್ನು ಸುವಿ ತಮಕ್ಕುವ ಸಕ್ಕಿ ಕತ್ತಾಗು ಮಲಕ್ಸುವಿ ನ್ಯೂನಕ್ಸುವ ಲುಕ್ತಾಂಗ್ಮಿ ಇನ್ನುವಿನ್ ಮಿಕ್ಸಾನು ತಮಕ್ಕುವ ನನ್ನ ಸುವಿನ ಕಬ್ಲು ನಾನ್ ಚುಷಕ್ಕನ್ನು ರೇಖಂಗ್ ಮಠ ತಾಯಿ ಮುಖಾಯಿ ಹುಯ್ಯ ಯುಳಿದ ಉಕ್ಸಿಮಗಮ ಅಖಾನಿ ಮುನ್ ಉಂಗಲ್ಲಂಗೋಕ್ತು ಟಿಕಿತ್ಸು ನನಿಸು ಇನ್ನ ತಗಿಯು ಬಕಿಯಾನಿಲು ತಮಕ್ಕು ನನಿ ತಕುನ್ನಕ್ ವಿಂಗಿ ಪಿಲು ಅಕ್ಚುಮಿ ಮ್ಯೂಸಿಯಂ ಗುಣ ಅಕ್ತಾವ್ಯುನಿ ಇನ್ನು ಇಮಿಕ್ಸಾನು ಚುಷಕ್ಕನ್ನ ರೋಮಯುನಿ ನನಿಸು ಇನ್ನ ಉಖಾಶಿವಿನಿ ಕತೈಕ್ಕು ಅಖಂಗಾಲು ಒಳಕ್ತು 1999 ಪಿದ್ದು ಟಿಬ್ಲುವಿ ಅಮ್ಮಲು ತಮಕ್ಕು ಇನ್ನುವಿನ್ ತಕ್ಕುಸಿ ತುಖಂಗಿನ್ ಉಕ್ಪಿರಿಯಾವ್ಲ ಪಾಲ್ ಕೊಬ್ಲುವಿನ್ ತಾಯ್ಮ ಇನುಂಗ್ನಿ ಚುಷಕ್ಕನ್ನ ರುಮ ಬ್ಲುಚಿ ನದಿ ತುಯಿನ್ನ ತಗ್ಬನಿ ತಕುನ್ನಕ್ ಬೆಚ್ಚಿನ್ನಿ ನುನಕ್ ಸುವಾಬ್ ಇಲ್ವಾನಿ ನನ್ ರುಲು ಯಕ್ ಇನು ಕ್ಷುಳಿಯ ವ್ಯಾಕ್ತಗುನ್ನಕ್ ಪೇನ್ ಅಪಿರಿಯಾವ್ ಹೊತ್ತಲ ಅವರ ಮತಾವನಿ ಔಟ್ಲಗ ಯುಕ್ತವಾಲು ಉಳಿದ ಉಕ್ಸಿಮಗ ಮನ ಮುಂಚುಯಿನ್ನ ಚಿಯಮ್ಮರಿ ಇನುಕ್ಸುಲಿಯೋಕ್ಸುಂಗ್ಮಿಂಗ್ಮನ್ ಕಾಂಗು ತಕ್ಕಿಕೋನ ಚಿಕ್ಕು ಅಕ್ಷೋಟ ತುಖಾವೆಬ್ಲುನಿ ತೌನು ಇನು ಕೂ ಮಿಕ್ಸಾನು ಉಬ್ಬಲುನಿ ತಸಿ ಉಮಿಕ್ಸಾನು ಉನಿಪ್ ಕೌಸಿರೆಬ್ಲುನಿ ತೈಮಗೋ ಚಿಕ್ಕು ಅಕ್ಷ ತೌನನಿ ಮಿಕ್ಸಾನು ತೌನನಿ ಅವಳ ಸರಿ ಅಕ್ತೋ ಮತೋಗ್ಳುಂಗ ಅವಳ ಸರಿ ಅಕ್ತೋ ಇಖಲು ಕ್ಷೇವೆ ಅಕ್ತೋಗ್ಳುಂಗ ತೈಮಗೋ ಇಖಲು ಲೇಲುನ ಮತಾಪ್ಸು ಮತಾಮ್ನ ಚಿಕ್ಕು ಅಕ್ತೋ ಚಿಗಿಯ ಇನುಕ್ಷು ಕಾಂಗನಿ ಇತ್ತು ತಾಪ್ಸುಮ amma lu ok tai mang na lu